0: ಬಾಯಿಗೆ ಜಾಯಿ ನದಿನ ಆಶೀರ್ವಾದ ಶಿವ ಬಾಲಾಜಿ
1: ಓ ಶಿವ ಬಾಲಾಜಿ
0: ಬಿಜಾಪುರಚ್ಯಾ ಯೌನಿ ಸತ್ತೇಲಾ ಶಹ ದೇನ್ಯಾಲಾ ತ್ಯಾಂಚ್ಯಾ ತಾಬ್ಯಾತಿಲ ಘೇಪೂನ ತೋರನಾ ಕಿಲ್ಲಾ ತೋರನಾ ಕಿಲ್ಲಾ ಸ್ವರಾಜ್ಯಾತ ತೋರನ ಬಂದನ್ಯಾತ ನಿಶ್ಚಯ ಕೇಲಾ ಕಾನ ಥೋರ್ಯ ತೋರನಾ

ಸ್ಟಾವು ಕಸಾ ಪಣ ಸರ್ಕ ಶೀತ ಗೇಲಾ ಸಸಾ ಕೋಣ ಸ್ಟಾವು ಕಸಾ ಪಣ ಸರ್ಕ ಶೀತ ಗೇಲಾ ಸಸಾ.